0: ಬಿಹನ ಬಿಲಲಾಯ ನಾರ್ಸರ್ ಸಾಯ ಯೋ ಮನ ಖಸಂ
1: ಕಾಮ ಜೀವನ ಮರಣನ ಜೋರ ಜೋ ನರಾಜ ಮಾಲ ಮನಸೋರ ਜੋ
0: ਪਵਨ ਪਾਣੀ ਗੁਰਮੁਖ ਸੂਜੀ ਪਈ ਜਿਨ ਵਸਿਆ ਮਨ ਮਾਹੇ ਪੌੜੀ ਨਾਥ ਗੁਰਮੁਖ ਨਾਮ

ಭಾತ ಭಾಂಧವ ನಾಚ ದುರ್ಲಭಂ ಬನಿತ ಬಿರಾ ಸಹಾಯ ನಾಚ ದುರ್ಲಭಂ ವಿದ್ಯಾ ಪರಬೀಣಂ ನಾಚ ದುರ್ಲಭಂ ಚತುರ ಚಂಚಲಹಾಯ ದುರ್ಲಭಂ ಏಕ ಭಗವಾನ್ ನಮಃ ನಾನಕ ಲಬ್ಧಂ ಸಾಧ ಸಂಗ ಕೃಪಾ ಪ್ರಭಂ ಜಾತ ಕತಃ ತತಃ ದೃಷ್ಟಂ ಸ್ವರ್ಗ ಮರ್ತಪಯಾಲ ಲೋಕಃ ಸರ್ವತ್ರ ರಮಣಂ ಗೋವಿಂದ ನಾನಕ ಲೇಪ ಛೇಪನ ಲಿಪ್ಯತೆ ಭಿಕ್ಷಾ ಪಯಂತಮೃತಂ ದೃಷ್ಟ ಸಖ ಸ್ವಜ್ಜನ ದುಃಖಂ ಪಯಂತ ಸುಖ್ಯಂ ಭಯಪೀತಂ ತ ನಿರ್ಭಯ ಥಾನ್ ಬಿಹೂನ್ ವಿಶ್ರಾಮ ನಾಮಂ ನಾನಕ ಕೃಪಾಲ ಹರ ಹರ ಗುರ ಹೈ ಸರ್ವಶೀಲ ಮಮಂ ಶೀಲಂ ಸರ್ವ ಪಾವನ ಮಮ ಪಾವನ ಹೈ ಸರ್ವ ಕರ್ತವ ಮಮಂ ಕರ್ತ ನಾನಕ ಲೇಪ ಛೇಪನ ಲಿಪ್ಯತೇ